0: ಒಂದ ಪರ್ದಾ ಪರ್ದಾನ ಕೀತೋಬೆ ಪರ್ದಾನ ಕರ್ದು ತೋ ಅಕ್ಬರ್ ಮೇರಾ ನಾಮ್.
1: ಕುಚ್ ಐಸೆ ಗಾನೆ ಆಯೆ ಜಿನ್ಮೇ ಕಿಶೋರ್ ಕುಮಾರ್ ಪರ್ದೆ ಪರ್ ನಜರ್ ಆಯೆ ಲೇಕಿನ್ ಪ್ಲೇಬ್ಯಾಕ್ ಕಿಯಾ ಮೊಹಮ್ಮದ್ ರಫಿ ನೆ. ಐಸೆ ಹೀ ಏಕ್ ಗಾನೆ ಕಿ ಕಹಾನಿ ಸಂಗೀತಕಾರ್ ಓ ಪಿ ನಯ್ಯರ್ ಕಿ ಜಬಾನಿ.
2: ಭೈ ಇಸ್ಲಿಯೆ ಕಿಯಾ ಕೆ ವೋ ಕ್ಲಾಸಿಕಲ್ ಮೂಡ್ ಕಾ ಗಾನಾ ಥಾ ಮನ್ ಮೋರಾ ಭಾವರಾ ತೋ ವೋ ಬಡಾ ಸಟ್ಪಟ್ ಆಯಾ ಉಸ್ ಮೇ ತೋ ಅಪ್ನೆ ಭಾಯಿ ಕೆ ಪಾಸ್ ಗಯೇ ಕೋ ಭಾಯಿ ಪ್ರೊಡ್ಯೂಸರ್ ಥೆ ಶಿವ ಕುಮಾರ್ ಸಾಹಬ್ ತೋ ಬಡೇ ಇನ್ಸಾ ಪಸಂದ ಆದಮಿ ಥೆ ಕಹನೆ ಲಗೇ ಕೆ ಭಾಯಿ ಯೇ ಮ್ಯೂಸಿಕ್ ಡೈರೆಕ್ಟರ್ ಕಿ ಬಾತ್ ಹೈ ಮೈ ಉಸ್ ಮೇ ಕುಚ್ ನಹೀ ಬೋಲ್ ಸಕ್ತಾ ತುಮ್ ನಯ್ಯರ್ ಸಾಹಬ್ ಸೆ ಬಾತ್ ಕರೋ. ಹಮ್ನೆ ಬೋಲಾ ಯೇ ತೋ ಸಿರ್ಫ್ ಮೊಹಮ್ಮದ್ ರಫಿ ಗಾಯೇಗಾ ದೂಸರಾ ಗಾಯೇಗಾ ನಹೀ ಗಾಯಾ ಫಿರ್ ಮೊಹಮ್ಮದ್ ರಫಿ ಸಾಹಬ್ ನೆ ಗಾಯಾ
3: ಮನ್.